ನಾಲ್ಕು ಮುಖಾನೆ ಬೇಲೆತ್ತಿ, ನಾಲ್ಕು ಮುಖಾನೆ ಬೇಲ್ತಿ ಎನ್ ಸಜ್ಜ ಪಲ್ಲೆ ಹೋಯ್ ಸಜ್ಜ ಪಲ್ಲೆ ಹೋಯ್ ಸಜ್ಜ ಪಲ್ಲೆ ಹೋಯ್ ಹೋಗಿದ್ದಾನೆ ಮಗಳು.